ಸಾತ್ಲೆ ಕೇ ಸೀತಾ ಸಾತ್ಲೆ ಕೇ ಅನಾಗರುಸಾ ಮೇರೇ ಯಾನ ಆಪ ಅನಾಗರುಸಾ ಮೇರೇ ಯಾನ ತುಮೆ ಭರಮ ರೂಪ ಮೇ ಯಾನ ತುಮೆ ಭರಮ ರೂಪ ಮೇ ಯಾನ ವಿಷ್ಣು ಸಾತ್ಲೆ.